0: ಜಡಿ ಜಡಿ ಅಡಿ ಮರಂಗ ರಸ್ಕ ಖಬರ್ ನ್ಯಾ ಗೂ ಕದಾ ಇನ್ ಚಕ್ರಿ ನ್ಯಾಮ ಕದಾ
1: ಸರಿಗೆ ಸಚಿತಾ
0: ನೋ ನ್ಯಾಲ್ ಮೆ ಚಿಠಿ ತೆಹೆಂಗಿ ನ್ಯಾಮ ಕಿದಾ
1: ತಾಹಲೆ ತೆಹೆಂಗಿ ರಾಯಬರ್ ಗೊಳಂ ಇನ್ ಬಾಬಾ ಟೆಮ್ ಚಲಾ ಮೆ ತಾಯ ಮೆ
0: ಬಾಂಗಾ ಜಡಿ ತೆಹೆಂಗ ದೋ ಬಾಂಗ ಕನೋ ಆ ನಿದ ಗಡಿ ತೆಗೆ ಚಲಾ ಹಯು ತಿನ ಗಪಾ ಕೆ ಚಕ್ರಿ ರೆ ಜಯನ್ ಹಯು ಆ
1: ತಾರ ಮನೆ ಚಕ್ರಿ ದೋ ಅಡಿ ಸಂಗಿನ ರೆ
0: ಹೋಯ್ ರೇಲ್ ಗಡಿ ತೆ ಮಿ ನಿದ ರೆನಾ ಡಹಾರ
1: ಸೇರ್ ಮಾದಾ ತಾಹಲೆ ಖಾನಾ ದೋ ದಿನಂ ಬಾಲಂ ನ್ಯಾಪಾಮ ದಾಳಿಯಾ
0: ನ್ಯಾಪಾಮ ದೋ ಬಾಂಗ ಸೆ ಹೋಯನ್ ಜಡಿ ಚಿಠಿ ಸಕಾಮ ಚಲಾಂಗ ರಪೋಡಾ ಜಡಿ ಅಮಾ ಮೇರೆ ದಾ
1: ಚೇರಾ ದುಂ ಲಯಾ ಹಾಂಡೆ ಸೆ ಟೇತರಾ ಚಿಠಿ ಭೇಜಾ ಹೈನ್ ಮೇ ಹಾನ್ ನಾ ಪೈತೆ ತಾಹೆನ್ ಮೇ
0: ಆಲಂ ಕಹಿ ಸು ಅಜಡಿ ಅಮಾ ದುಲರ್ ಗೆ ನಾ ಪಾಯೆ ತೋಹನ್ಯಾ ಮಾ ತಹಲೆ ಚಲಾ ಕನೈ
1: ಹೋಯ್ ಮಾ ತಹಲೆ ನೆಲ್ ನೆಲ್ತೆ ತುರುಯ ಚಾಂದೋ ಹೋಯಿನಾ ಸೇರ್ಮಾ ದಾ ಚಕ್ರಿ ಎಸೆನ ಕನಾ ಮೆನ್ಖಾನ್ ನುವಾ ತುರುಯ ಚಾಂದೋ ರೆ
2: ಮೈ ಜಡಿ
1: ಚೇತ್ ಬಾಬಾ
2: ಸೇರ್ಮಾವಾ ಖಬರ್ ಕಮ್ ನ್ಯಾಮಿದಾ ತೋ
1: ಪೋಯ್ಲೋ ಪೋಯ್ಲೋ ತೋ ಹಪ್ತಾ ಹಪ್ತಾ ಗೆ ಚಿಠಿ ಭೇಜಾ ಯೆ ತಾಹೆನ್ ಮೆನ್ಖಾನ್ ಮಿದ್ ಬಾರ್ ಚಾಂದೋ ಖೊನ್ ದೋ ಚಿಠಿ ಹೋ ಬಾಯ್ ಭೇಜಾ ಯೆ ದಾ
2: ಮನ್ವಿಯಾ ಮೊನೆ ದೋ ಬಾಂಗ್ ಬುಝಾ ಮೈ ಸಂಗಿನ್ ಕೋ ಚಲಾವ್ ಲೆನ್ ಖಾನ್ ಮಾರೆನಾ ದೋ ಸಾನಾಮಾ ಕೋಹಿಡಿಯಾ
1: ಬಾಂಗಾ ಬಾಬಾ ಸೇರ್ಮಾ ದಾ ದೋ ಅನ್ಕಾನಿಜ್ ದೋಯ್ ಬಾಂಗ್ ಕನಾ ಇನ್ಯಾ ಪತಿಯೋ ಚಿಠಿ ದೋಯ್ ಭೇಜಾ ಯೆ ಗಿಯಾ
2: ಹೇ ಚೋ ಬಿಟಿ ಇಂಗ್ ಉಂ ಹಡಾ ಮಾ ಕನಾ ನೀತ್ ಮಿನೆಯಾ ದಿನಂ ಬನುಗಿಯಾ ಇನತೆ ಹಾಪೆ ಚಣಿಯೋ ಕೊನ್ ಮೇರಮಿಂ ಅಗುಲಿ ಕಿನ್ಗೆ
1: ಸೇರ್ಮಾದಾ ಅಮಾ ಚಿಠಿ ಸಕಾಮ್ ರೆನಾ ತಂಗಿರೆ ಆರ್ ತಿನ್ ದಿನಿಂ ತಾಹೆನಾ ತಿಸ್ಲಂ ನ್ಯಾಪಾ ಮಾಗೋ

0: ಸಮಿತಿ ಕಾರ್ಯಕ್ರಮ ನಾರಿಮಲ್ ತಾಪುರ್ಪುರಿ ವಿಜ್ಞಾಪನ.
1: ಸಾವಿತ್ರಿ ಮು ಆಫೀಸ್ ಯಾಉಚಿ
2: ನಿಯಾ ಎ ಮಾಸರ ಎಲೆಕ್ಟ್ರಿ ಬಿಲ್ ಭರಿ ದಬ.
1: ಬಾಪರೆ ಎತ್ತೆ ಟೋಕಾ?
2: ಮು ತ ಕಹುಚಿ ಸೋಲಾರ ಪ್ಯಾನೆಲ್ ಲಗೈ ದಬಾ, ಮಾಸಕು 300 ಯೂನಿಟ್ ಪರ್ಯಂತ ಬಿಲ್ ಬಂಚಿ ಜಿವ.
1: ಸೆತಿರೆ ಕೆತೆ ಖರ್ಚ ಹೆಬ ಜಾಣಿಚ?
2: ಕಾಯಿ ಚಿಂತಾ ಕರುಚ, ಸರ್ಕಾರ ಸೆತಿಪೆ ಸಬ್ಸಿಡಿ ದೇಉಚಂತಿ ಪರಾ.
3: ಆಜ್ಞಾ ಹಾ, ಪಿಎಂ ಸೂರ್ಯ ಘರ ಯೋಜನಾರೆ ಕೇಂದ್ರ ಓ ರಾಜ್ಯ ಸರ್ಕಾರ ಮೋಟ 138,000 ಟಂಕಾ ಪರ್ಯಂತ ಸಬ್ಸಿಡಿ ದೇಉಚಂತಿ. ಪಿಎಂ ಸೂರ್ಯ ಘರ .gov.in ರೆ ಆಜಿ ಹಿ ಆವೇದನ ಕರಂತು.
4: कस्टमर केयर तरफ फोन आसीथिला कहुथिले तमर 50,000 रिवार्ड पॉइंट्स एक्सपायर हे जीवो, ए लिंक पर थी एपीके डाउनलोड करिनियंतु.
5: ठीक लागुनी, स्कैम भी हे पर...